0: रेडियो रे हो कुरुडुरु आदिवासी अखड़ा अयुमतन सनाम हगाउंड मिसिको अलिंग सोनी कुमारी उंडो सुनाना वोय पाए तिकिन पाए ते एकेर जीवन ते एबिल सिबिल जोहार
1: जोहार
0: दादा ये चिल के मिना बिना बरसिंग
1: ये बढ़िया के मिना लेंगे लेकिन एन गरम ते अकुल बकुल ने अटकर होता ना
0: सारी का जी ಹಾಗೊಂಡ ಮಿಸಿಕೊ ನಾ ಬರ್ಸಿಂಗ್ ಎಸು ಪೂರೈಗೆ ಜಟೆ ಐತನ ಉಂಡು ತರಸಿಂಗಿ ಗಮ ಉರೈತನ ಜಟೆಗೆ ತೆ ಗಮರೆ ಎಸು ಉಗುಮ್ ಉಗುಮ್ಗೆ ಅದಾವ ಸರ್ ಕೊ ಜಕೆಟ್ ಕಾಯ್ಡಿ ದಯಲಿಕ ಅದಾವ
1: ಇಯ ಸಾರಿಗೆ ಅಲಿಂಗ್ ತಿಸಿಂಗೆ ಡೊಂಗಲ್ ಪಾಯ್ತಲಿಂಗ್ ಜೂಕೆನೆ ಬುಂಡು ಬೆಟಾ ಬೆಟಾತೆ ಸಮ ಗೊರಂ ತೆ ಉಲು ಉಲು ತನ್ನಲಿಂಗ್ ಅಟ್ಕರ್ಕಿಟ ಅಂಡ ನಾ ಗಮ ನಾ ತರಸಿಂಗಿ ಪೆ ಗಮಾ ಕಿಟ ಎಂಡೆ ನಂಗೆ ಜುಕೋ ರಿಯಾನೋ ಅಟ್ಕಾರೋತನ
0: ಸರಿ ಕಜಿ
1: ಹಾಗ ಅವನು ಮಿಸಿಕೊ ತಿಸಿಂಗೆ ಟುಟ್ಕ ಜಗಾರ್ ಲೋತೆ ದುರಂಗ್ ಕೊಲಿಂಗ್ ಹಬುರ್ ಹುಜು ತಡೆ ಮಾಂಗ್ತೆ ತಿಸಿಂಗೆ ಟುಟ್ಕ ಜಗಾರ್ ಛೋಟಿ ಛೋಟಿ ಬಚತ್ ಭವಿಷ್ಯ ಕೆಲಿಯೆ ಜರುರಿ ಭವಿಷ್ಯ ಸುರಕ್ಷಿತ ಬೈ ಲಗಿರ್ ಅಂಡೋ ಜೀವನ್ ತನಾವ್ ಮುಕ್ತ ಬೈ ಲಗಿನ್ ಹುಣಿ ಹುಣಿ ಬಚತ್ ಎಸು ದೊರ್ಕಾರ ಸಾರಿ ಚಿಕಾಗೆ
0: ಸರಿ
1: ಅಂಡೋ ಹುಣಿ ಹುಣಿ ବାଚାତ ଗେ ଯା ମୁସିଂ ଇସୁପୁର ଏ ପଇସା ଟାକା ବାଇଆ ଅଣ୍ଡ ମୁସିବତ ସମୟରେ ଡେଙ୍ଗା ଏମିଆ ଯା ମୁସିଂ ହାସୁ ଦୁକୁରେ ନାଲା ନକରି ବାଗିଆ